ಕಿರ್ದಾತಿ ಧಾ ಕಿರ್ದಾತ್ ದಿನ್ ನಗೆ ದಿನ್ ನ ಧಾತಿ ಧಾ ಕಿರ್ದಾತಿ ಧಾ ಕಿರ್ದಾತ್ ದಿನ್ ನಗೆ ದಿನ್ ನ ಧಾತಿ